yɛhonwuma yɛmmerɛ ho ne sɛ yɛasɛ ɔyɛ deɛ ɛhu sɛ wo nko ne ɔwura yɛbɔde ahyɛ ase bɛsi saa mmerɛ wahenneɛ ne wowura yɛ ɛntwaa mu da ɛno nti na president nyinaa ɛdan wo ahemfo nyinaa ɛdan wo ɛwura no mu nyinaa ɛdan wo abɔfoɔ nyinaa ɛdan wo wabɔdeɛ nyinaa ɛdan wo saa sɛ woyɛ ɔwura ya ya ya da da da. Yap, yap, yap.